ಗೀತೆ ಶ್ರೀಲಂಕೆಯ ಸಂಗೀತ ಅತಿಶಯ ಜನಪ್ರಿಯ ರೊಮ್ಯಾಂಟಿಕ್ ಗೀತೆ. ಜ್ಯೋತಿಪಾಲಗೆ ಮೃದು ಹಾ ಆದರಣೀಯ ಕಟಾಡಿ ಗಾಯನ ಮೆಮ್ಮ ಗೀತೆ ರೇ ಗಮನಕನ ಸಿತ್ತುಲ ಸಾಂಸುಂಗ್ ಆ ಮನೋಹರ ಹೆಂಗಿಂಗೇನೇನು ಗೀತೆ ಪದ್ಯಾಂಗ್ ಆದರೆ ರಾಸ್ ರೇ ಗಮನಕನ ಸಿತೆ ಸಾಂಸುಂಗ್ ಭಾವ ನಿರೂಪಣೆ ಕರ್ನು ಎಚ್ಆರ್ ಜ್ಯೋತಿಪಾಲಗೆ ಗೀತ ಗಾಯನ ಶೈಲಿಯ ಸಾಂಸುಂಗ್ ಸಂಗೀತ ತೆಕಟ ಮಿಶ್ರವಿ ನಿಧಿ ನದಿ ರೇಯಾಮೆ ಗೀತೆ ಅದತ್ ರಸಿಗೆ ಹಂಗೆ ಸಿತ್ತುಲ ಸದಾಕಾಲಿಕೋ ಜೀವತ್ತೇನೋ ಅಭಿಸಂದ ಮುದಂಗ್ ಏ ಗೀತೆ ಇಟ್ಟ.

0: lankaradio.lk.
1: ಹೇಮಸಿರಿ ಹಾಲ್ಪಿಟ ವೆದದುವ ಹೆವತ್ ವಾದ್ದುವೆ ಉಪತಲ್ಲದ ಹೇಮಸಿರಿ ಹಾಲ್ಪಿಟ ವಾದ್ದುವ ಮೆದಿ ವಿದ್ವಾಲಯ ಅಧ್ಯಾಪನ ನಮ್ಮ ಕಾಲೇ ಸಿಟಮ ಲ್ವೀಮಠ ಹೈಬ್ಬಹಿ ಊಯಕ್ ಎಂಬ ವಕವಾನ್ವೇ ಲಂಕಾದೀಪ ವನಿತಾ ವಿತ್ತಿ ಅತುಲು ಪೋತ್ಪ ಸಂಗ್ರಹ ರಾಶಿಯರ ಲಿಪಿ ಲಿವೀಮಿಂಗ್ ಓ ಕಲಾಲೋಟ ಅತುಲತ್ವಿನ ಗೀಪದ ರಚನೆ ಅತಿ ದಕ್ಷೇಕ ಹಡಿಯಡ ಸಲಕು ಲಭು ಹಲ್ಪಿಟಗೆ ಸುರತಿಂಗ್ ಗಿ ನಿರ್ಮಾಣ ರಸಕ್ ಭೀವೆನು ಜನಪ್ರಿಯ ಗಾಯಕ ನಿಹಾಲ್ ನೆಲ್ಸನ್ ವಿಸಿಂಗ್ ಓವೆತ ತಿನ್ನಲದ ಅಭಿಯೋಗೆ ನೋವನ್ನಟ್ಟ ಹಲ್ಪಿಟ ಗೀತ ರಚಕರು ನೋಯಿ ಮಠದ ಇಡತಿಬುನ ಏ ವಗೇಮ ಓ ಜಿಪ್ಸಿ ಸ್ವೇನು ರಚನಾಕರಣಲದ ಲುಣುದೈ ಕುರುಮಿಟ್ಟು ಒಜಾಯಿದ್ ಸಹ ಫ್ರೆಡಿ ಸಿಲ್ವಾಟ್ ರಚನಾಕರ ತೇಕುಡೆ ಎಡ್ವರ್ಡ್ ಜಾಯಕುಡಿ ವೆನ್ವಿಂಗ್ ರಚನಾಕರಣಲದ ನಿಹಾಂಡ ಕಲ್ಪನಾ ಲೋಕ ತನಿವೆಲ ವಗೇಮ ಕೀರ್ತಿ ಪೆಸ್ಕೋಲ್ ವಿತ್ ರಚನಾಕರ ನೀಲ ಆಸೆ ಸೆಂದಯ ವಲಾವಂ ನಾಮಲ್ ಉಡುಗಮಠ ರಚನಾಕರ ನಿಸಲ ವೆಲಾ ಹಂದ ಗ್ರೇಸನ್ ಜಯಮಾವಿತ ರಚನಾಕಲ ಸುಧು ಮೀದುಮ ರೂಕಾಂತ ಚಂದ್ರಲೇಖಾ ಯುವಳ ರಚನಾಕಲ ಮನಲೋಲಿ ಮನಾಲಿ ಮೆನ್ಮ ಮಾಯಾ ದಮಯಂತಿ ರಚನಾಕಲ ಪುರಾಂದ ಲೆಸ ಒಬ್ಬ ಸಮಕಲ ವಗೇಮ ಸಸಿಕಾ ನಿಸಂಸಾರ್ಥ ಸಂದ ರ್ಯಾಟ್ ರ್ಯಾಟ್ ಟಿ ಎಂ ಜಯರತ್ನ ವೆನ್ಯುವಿಂಗ್ ರಚನಾಕಲ ಸೊವಿಂಗ್ ಬರ ನುವಂಗ್ ಸಿಗಿರಿ ಲಂದುನೆ ಮೆನ್ಮ ಗ್ಯಾಲಕ್ಸಿ ವೆನ್ಯು ರಚನಾಕರಲದ ಸಂದ ಬೊಂದವಿ ಸಾ ಸಂದ ಸೀತಲೆ ಗೀತ ನಮಕರಣ ಪುಲ್ವಂ ಎಪಮನಾಕ್ತ ನೋವ ಎಚ್ ಆರ್ ಜ್ಯೋತಿ ಪಾಲಟ್ ಸಾ ಮಾಯಾ ದಮಯಂದಿಟ ಒಬ್ಬಟ ದಿವ್ರಾಖ್ಯಾನಂ ಚಿತ್ರಪಟ ಅತುಲು ಚಿತ್ರಪಟ ದೆಸಿಯಗಡ ಪಮನ ಪಶುವಿನ ಗೀತ ರಚನಾಕಲ ಮೇ ಅಪೂರ್ವ ಕಲಾಕರುವ ಅಪಿಂಗ್ ವೆನ್ವೇನು ದಿದಾಸ್ ಹೈ ಅಪ್ರೇಲ್ ಮಾಸ ಬಿಸಿ ಅಟ ವೆನಿದ ಸಮಾರ ಅವಸ್ಥಾವಗದಿ ಪ್ರಸಂಗ ವೇದಿಕಾವಧಿ ನಿವೇದನ ಕಟೇತುಕರನ ವಿಟ ಮಹಾವಿಸಿಂಗ್ ಅವು ಹಂದುನು ಅದೆನ್ನೆ ಪ್ರಸಂಗ ವೇದಿಕಾವ ಆಕ್ರಮಣೆ ಕಲ ಮಹಾಕಲು ಸಿಂಗಲ್ಯ ಹೇಮಸಿರಿ ಹಾಲ್ಪಿಟ ಕ್ಯಾಯ್ ಓ ಕಮ್ಮಲಿಕಮಠ ನಿಕರುಣೆ ಖಾಲಿ ಗೇವು ಆಯಕು ನೋವೆ ಜೀವಿತೆ ಹೆಮ ತಪ್ಪರೇಕಮ ಕಾರ್ಯ ಬಾಳುವ ಸಿಟಿ ಹಾಲ್ಪಿಟ ಲಭಿನ ಆರಾಧನೆ ಮೊದಲ ಹೋ ನೊತಕ ಸಹಭಾಗಿವೆನುವ ಮುಲ್ ವಕವಾನ್ವೆ ಪ್ರಸಂಗ ಒಳಟಿಗೆ ಯತ್ರು ಪದಿಯನಿ ಓ ತಾಮತ್ ಕಡಿಸರ ಭವಿನ ತಮ್ಮ ರಾಜಕಾರ್ಯ ಅಳಕುರಟಮ ಇಟುಕರನ್ನ ಹಾಲ್ಪಿಟ ವೇದಿಕಾ ನಾಟ್ಯ ರಂಗನ ಶಿಲ್ಪೇಗು ಭಾವ ವೆಡಿದೆನಗು ನೊದನ್ನ ಅಪ್ರಕಟ ಕರುಣಗಿ ಜೀವಿತ ಸಟನ ಜಾಯಗನ್ನಟ ನೊಪಸು ಬಟ ಉತ್ಸಾಹಕ್ದರು ಓ ಕಾರ್ಯ ಬಹುಳತ್ವ ನಿಸಾಮ ಅಧಿಕ ದುಂಗಟಿ ಭಾವಿತೆ ಪೆಲಂಬುಣ ಏ ಹೇತು ರೋಗಿಯು ಭವಕ್ ಮಾ ಅಸಾತಿ ಬಿನ ಅವಧಿಯನ್ನು ಸಿಟ್ಟಿನ ಹೆಮ ವಿಟಮ ಹಲ್ಪಿಟಗೆ ಪನ್ನಿದ ಸುರತಿ ರಂದಿ ಅತ್ತೆ ಗೀತೇಕ ಪದ ಪೇಲಿ ಕಲ ಪನ್ನಟಾಯ್ ಅಪ ನೊಸಿತು ಮೋತಗ ಲಗ್ಧರನೆ ಸುಹೃದ ಸಂಗೀತ ಕಾಮಿಂಗೆ ಹದವತ್ ಕಂಪಾ ಗರಮಿಂಗ್ ಅಕಾಲೇ ಓ ಅಪೆನ್ ಸಮುಗತ್ತ.